ಗೀತೆ ಅದರತ್ತು ನಾ ಇದ್ದ ಸಂಸ್ಥೆ ಹಠ ಹತರೆ ಪ್ರದರ್ಶನ ಇವನು ದೋಸ್ತಿ ಚಿತ್ರಪಟ ಇಟ್ಟ ದೋಸ್ತಿ ಕಿಯನ್ನೆ ಹಿತವತ್ಕಮ್ಮ ಎಂತ ಯಾಳು ಕಮ್ಮ ನೋನ್ಸೆ ನುಂಡ ಫ್ಯೂಮ್ ಸೆಕ್ಸಿಗ್ ಲೀಪ್ ದೀಸ್ ಫಿಲ್ಮ್ ದೋಸ್ತಿ ದಸಾಯ್ಸ್ ಪ್ರೊಂಟ್ ಶಾಫ್ಟ್ ಇನ್ ಇನ್ ದಿಸ್ ಕಿನೋಸ್ ಟೊಳ ಮ್ಯೂಸಿಕ್ ಉನ್ ಟೊಳಗೆ ಸಿಸ್ಟರ್.